ಕ್ಷೀಣಾಂಗ ಪ್ರತಿಬಿಂಬದ ಅರುವದನೇ ಬಂಧೂಕ ಬಿಂಬಾಧರಿ ಏಣೀವೇದ ಪುರಾಣಭೂತ ವಿದುನೆ ಬಾಣಾಸನೋದ್ವಿಲ್ಗರೇ ಏಗೈ ಗೋದಮಗಾಂದಿಗೋಮಳತನೋ ಸಿಂಹಾಸನೇ ಪಾರ್ವತೀ ಏಗಾನೇಗಮಾದಿ ನಿರ